ಇಲ್ಲ ಮಜ. ಯಲ್ಲ ನೇನ ಅಮ್ನ ನ್ಯುಂಗ ಖಮ್ನೆ ಬಿಮಲೆನ್ ದಫಲೆ ಖೇವಲ್ ನೇನ ದಂಕು ಟೀಟರು ಅಲಲ್ ಜಮಲೆನ್ ಜೋಹ್ ದಂಕು ಟೀಟರು ದಿಕು ಪುಕರಂತೆ ಚೆ ಖೇವಿ ಸು ಗೆಂತೆ ಜೊತೆ ಕುನೆ ವನೆ ನಂಗ ಮೆಲ್ ಸು ತಕ್ಕ ಜೊತೆ ಕುನೆ ವನೆ ನಂಗ ಟೋಲ್ ದಜ್ಜಿ ಸಹ ಕುನೆ ಯಾಗಿ ವನೆ ನಂಗ ಟೋಲ್. ಯಲ್ಲ ನೇನ ಅಲಲ್ ಜಿಮ ಜೋಹ್ ನಿತ್ ನಿ ಪುರ್ ನ್ಯು ಜಾಮೋ ಮಕ್ಕು ವಿರ್ಗ ಮಲೆನ್ ಜೋಹ್ ದರಜೆ ಇಮಲೆನ್ ಜೋಹ್ ದಂಕು ಟೀಟರು ನೇನ ತೆ ಟೀಟರು ಅದ್ದುನ ನಕ್ ಅಮುಲ್ ಸೊಲೋ ಟೀಟರು ಅಲ್ಲಾಖಿರಾ ಅಮ್ ಸೊಲೋ ನೇನ ನಹ್ ದುಂಡು ಅದ್ದುನ ನೇನ ಬೋಕ ಕಂಪಾರೆ ಅಕ್ ಖೇವಲ್ ಯಿಫಿ ನೆಕ್ ಅಕ್ ಬನ್ನೇಖ್ ಯಿ ಬೋಕ ಕಂಪಾರೆ ಅಕ್ ಖೇವಲು ಅಲ್ಲಾಖಿರಾ ನೇನ ಲು ನೇವ ನೇವ ಲೈ ದೋನ್ ಮೊಮ್ ಖೇವಲು ಅದ್ದುನ mo melni kon nanu jajju wat ñun doomu adama yi xamne amon na ay xet yu fi jitu won nuron ci ay banex nuron ci xewal tay anañu ño len dakk dundu fuf te kat fogon nañu ne ñoom ag nañu ci walu banex ci njobaxtal ak gonnu itam ci walu xewal ci njobaxtal wante tay bu len yalla dekkalon bañu gis development bi fi am danañu xamne sax dundu legi bi wuti nak dundu yi ñeek ya te kat ñom aduna waron na len waaw mu melni kon suñuy sete ki setat ñoñuy gëna neex dundu waye aduna moñu bëgg tromper rek diñu nax nanu lank dundu alakhirah mo upp mujju dundu alakhirah mo upp solo motax sid hajj malisi mom biñu ko laaje ne ko lan modi aduna dafa wax ne fa in tasali dunya فإن سرورها يعود عذابا يتقيه أديب فإن تسأل الدنيا فإن أمورها كأدغاث أحلام بدت وتغيب فإن تسأل الدنيا فإن حلالها حساب وحبس والحرام عقوب فإن تسأل الدنيا فإن وذانها أخف جناحا للبعوض خلوب فإن تسأل الدنيا فإن الذي ذهى بضر وبؤس والبلاء مشوب مني فإن تسأل الدنيا بفكي دنجي لك أدنى ماني لي يقلني فإن سرورها خملني مبكتم yaudu da fay delu rek azaban dimbugal neena ki titero aduna ki titero xewul gi ko fi yalla defal te jamawu ko yalla nulul def ko bege neena yag yag xewul gogu dana sopliku dimbugal ci mom motax mu ne kon yattaqihi dana tet lolou dana ko moytu ndiku adibun borom yarak teggin neena ko am yarak teggin neena xewal yi la yalla defal ci aduna dang ko koy jaamo wante do ko titoro muk mune itam fa in tasalid dunya su fekente ne dangay laaj aduna neena fa in umuraha mang lay yegal ne mbiri aduna ka adghat ahlamin dafa melni ay gint neena badat da fay feñ wataribu tay faddu mune dal aduna so de xol ay mbiram dal dafa melni ñan ñi dundu te deewaguñu ci gënt la nu nek motax ñu ne kuy dundu yaangi gënt.